nhyia yesu ehuna nyankwa yesu ya die yie ye nhyia wanka ye wu enka ya sai udin na nyonyamunka asa for ready kuji amai.